0: ಲಪಾನ್ ಪೋಣಂಗ್ ನಿತ್ತುಮ್ ವೆಸ್ಟರ್ನ್ ಮ್ಯೂಸಿಕ್ ಮತ್ತು ಇಂಗ್ಲೀಷಲ್ಲೂ ನಜಾಮೆ ಅಂಗ್ಡೆಂಗಲೋ ಅಸನ್ಸೋನಲ್ಲೂ ಅರ್ಜುಲೋ ಇತ್ತಂಗ್ಲೋ ಲಕೆ ಆಕಾಶವಾಣಿ ದಿಫು
1: एक प्रकार से